0: ಈ ಮಾಯಾತಿನ ಕತ್ತಿ ಸೈಸನು ಇನ್ನಿ ಹಿಡಿ ನೀ ಪಿಕ್ಕರ್ ಚೂಸುದು ಇನ್ನಿ ಹಿಡಿ ನೀ ಪಿಕ್ಕರ್ ಚೂಸುದು
1: ಮೋ ರಾಜಾ ಹುಚ್ಚು ತಿನಿ ಪೊನಿ ತಿನ ರಾಣಿ ಪುನೆ ಚಕೆ ಖಾಮ್ರು ಚುಟ್ಟೆ ಕಹಾನಿ ಪೊನೌಲ ಪೀಸೆ ಸ್ವಾಮಿ ಕರಿ ಕರಿ ವಿಷಯ ತಿನ್ನೆ ಕಸ್ತು ತಿನ್ನು ಪ್ರಾಣಿ ಅಪ ನಚಾವ್ನ ಪರ ಪರ ಚಾನಿ ಚಾನಿ ಮನ್ ನಚಿ ಅವತಾ ಕಿನ ಹುಚ್ಚೆ ಪಾನಿ ಪಾನಿ ಪೈಸ ಠಂಕಿತ ಜಾಚ ಅಪ ಸುಹನ್ನೆ ಪಹೋಕಿ ಮನ್ ಮಿಲೆ ಪ್ರಾತಿ ಮಲ ರೋಚ್ನೆ ಪಹೋಕಿ
2: समानता र महिला अधिकारको लागि बुलन्दित आवाज रेडियो दिदी बहिनी 95.2 मेगाहर्ज